ಭಕ್ತರಿ ಚಡ ಚಡ ಪಮಹಂಗಾರಿ ನಾನಕ ಜನ ಕರ್ತೇ ಕಾರಣ ಕಿಯಾ ಸೋ ಜಾಣೇ ಕರ್ತಾರ ಪೌಡಿ ಬಿನ ಸದ್ಗುರು ಕಿನ್ನೇ ನಾ ಪಾಯೋ ಬಿನ ಸਤਿਗੁਰ ਕਿਨੇ ਨਾ ਪਾਇਆ ਸਤਿਗੁਰ ਵਿੱਚ ਆਪ ਰੱਖਿਓ।